0: ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ AIR ಈ ಆ್ಯಪ್ನಲ್ಲಿ ಕೇಳಿ ಕನ್ನಡ ಕಸ್ತೂರಿ. ಶ್ರೋತೃ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಉಷಾ ಜೋಶಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಶ್ರೋತೃಗಳೇ, ನಮ್ಮ ಬದುಕಿನೊಂದಿಗೆ ಮಿಡಿಯುವ ಹೃದಯದ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 29ರಂದು ವಿಶ್ವ ಹೃದಯ ದಿನವನ್ನು ಆಚರಿಸಲಾಗುತ್ತದೆ. ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟಲು ಆರೋಗ್ಯಕರ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ, ಒತ್ತಡ ನಿಯಂತ್ರಣ ಹಾಗೂ ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಹಾಗಾದರೆ ಬನ್ನಿ, ಆರೋಗ್ಯಕರ ಹೃದಯದೊಂದಿಗೆ ಆರೋಗ್ಯಕರ ಬದುಕಿನತ್ತ ಸಾಗೋಣ. ಮಿತ್ರರೇ, ಕಸ್ತೂರಿಯ ಇಂದಿನ ಸಂಚಿಕೆಯಲ್ಲಿ ಕೇಳುವಿರಿ ವರ್ಲ್ಡ್ ಹಾರ್ಟ್ ಡೇ. ವಿಶ್ವ ಹೃದಯ ದಿನದ ಅಂಗವಾಗಿ ಡಾಕ್ಟರ್ ಗುರುರಾಜ್ ಪ್ರಮೋದ್ ಅವರೊಂದಿಗೆ ಸಂದರ್ಶನ. ಸಂದರ್ಶನ ನಡೆಸಿಕೊಡುತ್ತಿರುವವರು ಪರಿಮಳಾ ಜೋಶಿ.
1: ಸ್ನೇಹಿತರಿಗೆ ನಮಸ್ಕಾರ. ಲಬ್ಡಬ್ ಎನ್ನುವ ಹೃದಯದ ಬಡಿತ ನಿಲ್ಲದೆ ನಡೆಯುವ ಹೃದಯದ ಪಯಣ ನಮ್ಮ ಉಸಿರಿಗೆ ನಮ್ಮ ಬದುಕಿಗೆ ಪ್ರತಿಕ್ಷಣವೂ ನೀಡುತ್ತದೆ, ಅದು ಹೊಸ ಚೈತನ್ಯ. ಹೃದಯ ಆರೋಗ್ಯವಾಗಿದ್ರೆ ಬದುಕು ಸಂತಸ, ಹೃದಯ ಕಾಳಜಿ ಇದ್ರೆ ಜೀವನ ಸುಂದರ. ಸ್ನೇಹಿತರೆ, ಡೋಂಟ್ ಮಿಸ್ ಎ ಬೀಟ್ ಎಂದು ಸಾರುತ್ತಾ ಆಚರಿಸಲಾಗುತ್ತಾ ಇದೆ ವಿಶ್ವ ಹೃದಯದ ದಿನ. ಹೃದಯ ಸಂಬಂಧಿತ ಕಾಯಿಲೆಗಳಿಂದ ತಡೆಗಟ್ಟಬಹುದಾದ ಅಕಾಲಿಕ ಮರಣಗಳನ್ನು ಕಡಿಮೆ ಮಾಡುವ ಧ್ಯೇಯವನ್ನು ಹೊಂದುತ್ತಾ ಅದಕ್ಕೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಪ್ರತಿ ಹೃದಯದ ಬಡಿತವನ್ನು ಸದೃಢವಾಗಿಡಲು ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಪ್ರಯತ್ನ ಅತಿ ಮುಖ್ಯ. ಆ ಒಂದೇ ಒಂದು ಪ್ರಯತ್ನ, ಆ ಒಂದೇ ಒಂದು ಕ್ಷಣದ ಚಾಕಚಕ್ಯತೆ ಜೀವನವನ್ನು ಹಸನಾಗಿಸುತ್ತದೆ. ಅದಕ್ಕೆ ನಾವೇನ್ ಮಾಡಬೇಕು, ಏನ್ ಮಾಡಬಾರದು ಅನ್ನೋದನ್ನ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಯಶೋದ ಹಾಸ್ಪಿಟಲ್ಸ್ನಲ್ಲಿ ಹೃದ್ರೋಗ ತಜ್ಞರಾದ ಡಾಕ್ಟರ್ ಗುರುರಾಜ್ ಪ್ರಮೋದ್ ಅವರು. ಅವರೊಂದಿಗೆ ಮಾತನಾಡುತ್ತಾ ನಾವು ಹೃದಯದ ಆರೋಗ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸರ್, ನಿಮಗೆ ಆತ್ಮೀಯ ಸ್ವಾಗತ ನಮ್ಮ ಆಕಾಶವಾಣಿ ಸ್ಟುಡಿಯೋಸ್ಗೆ, ಕಸ್ತೂರಿ ಕನ್ನಡ ಬಾನುಲಿ ಕೇಂದ್ರಕ್ಕೆ.
2: ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.
1: ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರೋದು ಹೃದಯದ ಬಗ್ಗೆ. ಹೃದಯದ ದಿನ ನಾವಿಂದು ಆಚರಿಸ್ಕೊಳ್ತಾ ಇದ್ದೀವಿ, ಅದರ ಬಗ್ಗೆ ಏನ್ ಹೇಳ್ತೀರಿ ಸರ್?
2: ಸೆಪ್ಟೆಂಬರ್ 29 ಪ್ರತಿ ಇಯರ್ ವಿಶ್ವ ಹೃದಯ ದಿನ ಅಥವಾ ವರ್ಲ್ಡ್ ಹಾರ್ಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ದಿಸ್ ಇಸ್ ವಿಶ್ವ ಹೃದಯ ದಿನದ ಉದ್ದೇಶವೇನು ಅಂದ್ರೆ ಡೋಂಟ್ ಮಿಸ್ ಎ ಬೀಟ್ ಅನ್ನೋದು ಸಂದೇಶವನ್ನು ಅರ್ಥವೇನು ಅಂದ್ರೆ, ಸೊ ವಿಶ್ವ ಹೃದಯ ದಿನದ ಮುಖ್ಯ ಉದ್ದೇಶ ಜನರಲ್ಲಿ ಹೃದಯ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಹೃದಯಾಘಾತ ಬರುವವರಿಗೆ ಕಾಯಿದೆ ಮುಂಚಿತವಾಗಿಯೇ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಪ್ರೇರಿಸೋದು.
1: ನಿಜ ಅಂದ್ರೆ ಹೃದಯದ ಆರೋಗ್ಯವನ್ನ ಕಾಪಾಡಿಸಿಕೊಳ್ಳಿಕ್ಕೆ ಪ್ರೇರಣೆ ನೀಡುತ್ತಾ ನಮ್ಮ ಹೃದಯವನ್ನ ಕಾಪಾಡಿಕೊಳ್ಳೋದು ಅತಿ ಮುಖ್ಯ ಅಂತೀರಿ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಲ್ಲಿ ನೋಡ್ತೀವಿ ಸರ್, ಮುಖ್ಯವಾಗಿ ಯುವಕರಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಪ್ರಮುಖವಾಗಿ ಕಾಣಿಸ್ತಾ ಇವೆ. ಅದಕ್ಕೆ ಕಾರಣಗಳೇನು ಸರ್?
2: ಇದಕ್ಕೆ ಒಂದೇ ಕಾರಣವಿಲ್ಲ. ಧೂಮಪಾನ, ತಂಬಾಕು ಸೇವನೆ, ಹೆಚ್ಚಿದ್ದ ಒತ್ತಡ ಅಂದ್ರೆ ಸ್ಟ್ರೆಸ್ ಅಂತಾರೆ, ನಿದ್ರೆಯ ಕೊರತೆ, ಅಸಮರ್ಪಕ ಆಹಾರ, ಟೈಮ್ ಬಿಟ್ಟು ಟೈಮ್ ತಿನ್ನೋದು, ವ್ಯಾಯಾಮದ ಕೊರತೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತಾರೆ, ಸೊ ಮಧುಮೇಹ, ಡಯಾಬಿಟೀಸ್, ಬ್ಲಡ್ ಪ್ರೆಷರು, ಕೊಲೆಸ್ಟ್ರಾಲು, ಆರ್ ಎಲ್ಸ್ ಕುಟುಂಬದಲ್ಲಿ ಇರದ ಇತಿಹಾಸ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಡಿಸೀಸ್ ಇದ್ರೆ ಇದು ಪ್ರಮುಖ ಕಾರಣಗಳು. ಸೊ ಇದು ಒಂದೇ ಅಲ್ಲ, ಸೊ ಈ ಯುವಕರಲ್ಲಿ ಇದಲ್ಲಿ ಕಾಮನ್. ಸೊ ಇದು ಜಿಮ್ಗೆ ಹೋಗುವ ಎಲ್ಲರಿಗೂ ಫಿಟ್ ಇದ್ದ ಆತರ ಇಲ್ಲ. ಸೊ ಒಂದು ಯುವಕರಲ್ಲಿ ಎಲ್ಲ ಇರೋದ್ರಿಂದ ಕಂಬೈನ್ಡ್ ಆಗಿ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ ಅದರಿಂದ ಯಂಗ್ಸ್ಟರ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ.
1: ಒಟ್ಟಾರೆಯಾಗಿ ಒತ್ತಡದ ಜೀವನ, ಆಮೇಲೆ
2: ಜೀವನ ಶೈಲಿ, ಲೈಫ್ ಸ್ಟೈಲ್.
1: ಸರ್, ನಾವು ನೋಡ್ತೀವಿ ಇವತ್ತು ನೋಡಿದ ವ್ಯಕ್ತಿ ಬಹಳ ಫಿಟ್ ಆಗಿರ್ತಾನೆ, ಯುವಕ ಆಗ್ಲಿ ಯುವತಿ ಆಗ್ಲಿ, ಒಂದು ವಯಸ್ಸಿನಲ್ಲಿ ಎಷ್ಟು ಚೆನ್ನಾಗಿ ಜಿಮ್ ಮಾಡ್ತಿರ್ತಾರೆ, ಆಕ್ಟಿವ್ ಆಗಿರ್ತಾರೆ, ಆದ್ರೆ ಅಂತ ವ್ಯಕ್ತಿ ಕೂಡ ಹೃದಯ ಸಮಸ್ಯೆಗಳು ಉಂಟಾಗಬಹುದಾ ಸರ್?
2: ಎಸ್, ಆಗ್ಬಹುದು. ಸೊ ಅದಕ್ಕೆ ಫಿಟ್ನೆಸ್ ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ ಒಂದೇ ವಿಷಯವಲ್ಲ. ನಾನ್ ಫಿಟ್ ಇದ್ದೀನಿ ಅಂತಂದ್ರೆ ನಂದು ಮೀನಿಂಗ್ ಹಾರ್ಟ್ ಫಿಟ್ ಇದೆ ಅಂತ ಅರ್ಥ ಅಲ್ಲ. ಸೊ ಲೈಕ್ ಸ್ನಾಯುಗಳು ಚೆನ್ನಾಗಿರುವುದು ಅಥವಾ ದೇಹ ಸ್ಲಿಮ್ ಆಗಿರುವುದು, ಹೃದಯದ ರಕ್ತನಾಳಗಳು ಸಂಪೂರ್ಣ ಆರೋಗ್ಯವಾಗಿದೆ ಎಂದು ಅರ್ಥವಲ್ಲ. ಸೊ ವಿಶೇಷವಾಗಿ ಧೂಮಪಾನ, ಕುಟುಂಬದ ಇತಿಹಾಸ, ಇದೆಲ್ಲ ಅಪಾಯ ಇದ್ರೆ ಎಚ್ಚರಿಕೆ ಅಗತ್ಯ. ಸೊ ಫಿಟ್ನೆಸ್ ನಾನು ಡೈಲಿ ಜಿಮ್ ಹೋಗ್ತೀನಿ, ನಾನು ಫಿಟ್ ಇದ್ದೀನಿ ಅಂತ ಅರ್ಥ ಅಲ್ಲ. ಸೊ ಅವನ್ ಮಾರ್ನಿಂಗ್ ಫಿಟ್ನೆಸ್ ಮಾಡ್ತಿರ್ಬೋದು,

0: ಮತ್ತೆ ಈವ್ನಿಂಗ್ ಲೈಫ್ ಸ್ಟೈಲ್ ಚೇಂಜ್ ಇರ್ಬೋದು, ನೈಟ್ ಡ್ಯೂಟೀಸ್ ಇರುತ್ತೆ. ಎಸ್ಪೆಷಲಿ ನಾನು ಜಾಸ್ತಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ನೋಡ್ತಾ ಇದ್ದೀನಿ, ಸೊ ನೈಟ್ ಶಿಫ್ಟ್ಸ್ ಇರುತ್ತೆ ಅವರಿಗೆ, US ಟೈಮಿಂಗ್ಸ್ ದೊಡ್ಡ ಇರುತ್ತೆ. ಸೊ ಅವ್ರದ್ದು ನಮ್ಮ ಬಾಡಿ ಹೇಗೆ ಅಡ್ಜಸ್ಟ್ ಆಗುತ್ತೆ ಅಂತಂದ್ರೆ, ಡೇ ಟೈಮ್ ವರ್ಕ್, ನೈಟ್ ಟೈಮ್ ಸ್ಲೀಪ್. ಸೊ ಸಪೋಸ್ ಇದು ಉಲ್ಟಾ ಆಯ್ತು ಅಂದ್ರೆ, ಇಫ್ ಇಟ್ ಇಸ್ ರಿವರ್ಸ್ಡ್, ಇವೆಂಚುಲಿ ಯುವರ್ ಹಾರ್ಟ್ ಹೆಲ್ತ್ ಆಲ್ಸೋ ಮ್ಯಾಟರ್ಸ್.
1: ಒಟ್ಟಾರೆಯಾಗಿ ಪ್ರಕೃತಿ ನಿಯಮಕ್ಕೆ
0: ವಿರುದ್ಧವಾಗಿರಬಾರದು
1: ಜೀವನ ಶೈಲಿ ಸರಿಯಾದ
0: ಸರಿಯಾಗಿರಬೇಕು.
1: ಆಮೇಲೆ ಬಹಳಷ್ಟು ಜನರಲ್ಲಿ ನೋಡ್ತೀವಿ ಸರ್, ವಾಕಿಂಗ್ ಮಾಡ್ತಾರೆ, ಜಿಮ್ ಮಾಡ್ತಾರೆ, ಇವತ್ತು ನಾಳೆ ವಾಕಿಂಗ್ ಅಂತೂ ಕಂಪಲ್ಸರಿ ಹೋಗ್ತಾರೆ. ಆಮೇಲೆ ಮಹಿಳೆಯರಲ್ಲಿ ಪುರುಷರಲ್ಲಿ ಹೃದಯಾಘಾತದ ಲಕ್ಷಣಗಳು ಭಿನ್ನವಾಗಿರುತ್ತಾ ಸರ್?
0: ಹೌದು, ಮಹಿಳೆಯರಲ್ಲೂ ಎದೆ ನೋವು ಸಾಮಾನ್ಯ ಲಕ್ಷಣ ಆಗಿದ್ದರೂ ಕೆಲವೊಮ್ಮೆ ಉಸಿರಾಟದ ತೊಂದರೆ, ಅಸಾಮಾನ್ಯ ಆಯಾಸ, ಬೇವರು, ವಾಕರಿಕೆ, ತಲೆ ಸುತ್ತುವಿಕೆ, ಬೆನ್ನು, ದೌಡೆ, ಭುಜ ನೋವು ಅಥವಾ ಅಜೀರ್ಣದಂತಹ ಅನುಭವ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಮಹಿಳೆಯರಲ್ಲಿ ಇಂತಹ ಹೊಸ ಅಥವಾ ಅಸಾಮಾನ್ಯ ಲಕ್ಷಣಗಳು ಕೆಲವು ಕೇವಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಂದು ನಿರ್ಲಕ್ಷಿಸಬಹುದು. ಸೊ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಅನ್ಕೊಂಡು ಮಹಿಳೆಯರಲ್ಲಿ ನೆಗ್ಲೆಕ್ಟ್
1: ಮಾಡ್ತಾರೆ.
0: ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಈಗ ಮೆನ್ ಮೋಸ್ಟ್ ಆಫ್ ದೆಮ್ ಆರ್ ಔಟ್ಸೈಡರ್ಸ್, ಎಲ್ಲಾದ್ರೂ ಬರೋದು. ಫೀಮೇಲ್ಸ್ ಏನ್ ಮಾಡ್ತಾರೆ, ಸ್ವಲ್ಪ ಕಾಯಿಲೆ ಮುಚ್ಕೊಂತಾರೆ, ಇನ್ ನೋಡಮು, ಇನ್ನೊಂದ್ ದಿವಸ ವೇಟ್ ಮಾಡಮು, ನನ್ಗೇನು ಆಗಿರ್ಲಿಕ್ಕಿಲ್ಲ. ಅದು ಆತರ ಡಿಲೇಡ್ ಪ್ರೆಸೆಂಟೇಷನ್ ಕೂಡ ಇರುತ್ತೆ ಮಹಿಳೆಯರಲ್ಲಿ.
1: ಮುಖ್ಯವಾಗಿ ಮಹಿಳೆಯರು ಸ್ವಲ್ಪ ಆರೋಗ್ಯದ ಕಡೆಗೆ ಧ್ಯಾನ ಕೊಡದೆ,
0: ಅಟ್ ದ ಸೇಮ್ ಟೈಮ್ ಅವರು ಯಾವಾಗ ಅವ್ರದ್ದು ಮೆನ್ಸ್ಟ್ರಲ್ ಪೀರಿಯಡ್ಸ್ ಅಲ್ಲಿ ಇರ್ತಾರೆ, ದೇ ಆರ್ ಜನರಲಿ ಪ್ರೊಟೆಕ್ಟೆಡ್. ಸೊ ಪೋಸ್ಟ್ ಮೆನೋಪಾಸಲ್ ವುಮೆನ್ಸ್ ಯಾವಾಗ ಆ ಹಾರ್ಮೋನ್ ಲೆವೆಲ್ಸ್ ಬಹಳ ಡಿಸ್ಟರ್ಬೆನ್ಸ್ ಆಗುತ್ತೆ, ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ.
1: ಸರ್, ಸಾಮಾನ್ಯವಾಗಿ ಹೃದಯ ಏನಾದರೂ ಸಮಸ್ಯೆಗಳು ಬಂದಾಗ ರಕ್ತದೊತ್ತಡ ಮತ್ತು ಮಧುಮೇಹ, ಕೊಲೆಸ್ಟ್ರಾಲ್ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ?
0: ಹೌದು, ಡೆಫಿನೆಟ್ಲಿ. ಬಿ ಪಿ ಮತ್ತು ಶುಗರು ಅನ್ನೋದು ಬಹಳ ಬಹಳ ಕಾಮನ್ ಇವತ್ತು. ಇವಾಗ ಫಾರ್ ಎಕ್ಸಾಂಪಲ್, ಯಾರಿಗೆ ಬಿ ಪಿ ಇಲ್ಲ, ಯಾರಿಗೆ ಶುಗರ್ ಇಲ್ಲ, ಅವ್ರಿಗೆ ಕಂಪೇರ್ ಮಾಡಿದ್ರೆ ಬಿ ಪಿ ಮತ್ತು ಶುಗರ್ ಇದ್ದವರಿಗೆ 50-80% ರಿಸ್ಕ್ ಲೈಫ್ ಸ್ಟೈಲ್ ಲೈಫ್ ಅಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಬರಬಹುದು ಫ್ಯೂಚರ್ ಅಲ್ಲಿ, ಎನಿ ಟೈಮ್ ಇನ್ ನೆಕ್ಸ್ಟ್ 30 ಇಯರ್ಸ್ ಅಲ್ಲಿ. ಸೊ ಬಿ ಪಿ ಇಂದ, ಕೊಲೆಸ್ಟ್ರಾಲ್ ಇಂದ, ಶುಗರ್ ಇಂದ ಒಳಗಡೆ ರಕ್ತ ಅಂತ ಬ್ಲಡ್ ವೆಸಲ್ಸ್ ಏನಂತೀವಿ ಅದರಲ್ಲಿ ಪ್ಲಾಕ್ ಡಿಪಾಸಿಷನ್ ಆಗುತ್ತೆ, ಕೊಲೆಸ್ಟ್ರಾಲ್ ಡಿಪಾಸಿಷನ್ ಆಗುತ್ತೆ. ಸೊ ಇವೆಂಚುಲಿ ಆಸ್ ಡೇಸ್ ಪ್ರೋಗ್ರೆಸಸ್, ಅವರು ಎಸ್ಪೆಷಲಿ ಶುಗರ್ ಬಿ ಪಿ ಕಂಟ್ರೋಲ್ ಇಲ್ಲ ಅಂತಂದ್ರೆ ಅದು 100% ಯಾವಾಗ ಆಗುತ್ತೆ ಅವಾಗ ಹಾರ್ಟ್ ಅಟ್ಯಾಕ್ ಬರುತ್ತೆ.
1: ತುಂಬಾ ಚೆನ್ನಾಗಿ ಹೇಳ್ತಿದ್ರಿ ಡಾಕ್ಟ್ರೆ. ಸಾಮಾನ್ಯವಾಗಿ ನೀವು ಮೊದಲೇ ಹೇಳಿದ್ರಿ ಧೂಮಪಾನದ ಬಗ್ಗೆ, ಮತ್ತೆ ತಂಬಾಕು ಸೇವನೆ, ಮದ್ಯಪಾನ, ಇವೆಲ್ಲ ಆರೋಗ್ಯಕ್ಕೆ ಹಾನಿಕರ ಹಾನಿಕರ ಅಂತ ಗೊತ್ತಿದ್ರು ಬಹಳಷ್ಟು ಜನ ಸೇವನೆ ಮಾಡ್ತಾನೆ ಇರ್ತಾರೆ. ಮುಖ್ಯವಾಗಿ ಧೂಮಪಾನ, ತಂಬಾಕು ಮತ್ತೆ ಈ ಮದ್ಯಪಾನ ಇವೆಲ್ಲ ಹೃದಯಕ್ಕೆ ಎಷ್ಟು ಅಪಾಯಕಾರಿ ಅಂತ ಹೇಳ್ತೀರಿ?
0: ಬಹಳ ಅಪಾಯಕಾರಿ. ಸ್ಮೋಕಿಂಗ್ ಹೃದಯಾಘಾತಕ್ಕೆ ಪ್ರಮುಖವಾಗಿ ತಡೆಯಬಹುದಾದ ರಿಸ್ಕ್ ಫ್ಯಾಕ್ಟರ್ ಗಳಲ್ಲಿ ಒಂದಾಗಿದೆ. ತಂಬಾಕು ರಕ್ತ ನಾಳಗಳನ್ನು ಹಾನಿಗೊಳಿಸುತ್ತದೆ, ಕ್ಲಾಟ್ ಫಾರ್ಮೇಶನ್ ಅಂತಾರೆ, ಅಂದ್ರೆ ರಕ್ತ ಗಟ್ಟಿಗಾಗುತ್ತೆ, ಕ್ಲಾಟ್ ಫಾರ್ಮೇಶನ್ ಹೆಚ್ಚಿಸುತ್ತದೆ ಮತ್ತು ಕೊರೋನರಿ ಆರ್ಟರಿ ಡಿಸೀಸ್ ಅಪಾಯವನ್ನು ಹೆಚ್ಚಿಸುತ್ತದೆ. ಸೊ ಕಡಿಮೆ ಸಿಗರೇಟ್ ನ ಸೇದುತ್ತೇನೆ ಅಥವಾ ಕೆಲವೊಮ್ಮೆ ಮಾತ್ರ ಎನ್ನುವುದರಿಂದ ಅಪಾಯ ಸಂಪೂರ್ಣ ಹೋಗುವುದಿಲ್ಲ, ಅದನ್ನು ಇಲ್ಲ. ಸೊ ಸ್ಮೋಕಿಂಗ್ ಸೆಷನ್ ಬಹಳ ಇಂಪಾರ್ಟೆಂಟ್.
1: ಡಾಕ್ಟರೇ, ಹೃದಯದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಕೇಳಿ ಬಂದ ಒಂದು ಮಾತು ಏನಪ್ಪ ಅಂದ್ರೆ, ಆರೋಗ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ DNA ವಿಶ್ಲೇಷಣೆ ಉಪಯೋಗ ಆಗುತ್ತೆ. ಆ ವಿಶ್ಲೇಷಣೆ ಯಾವ ತರ ಕಾರ್ಯನಿರ್ವಹಿಸುತ್ತದೆ, ಅದರ ವಿಶ್ಲೇಷಣೆ ಏನು ಸರ್?
0: ಸೊ DNA ಅನಾಲಿಸಿಸ್ ಎಂದ್ರೆ ನಮ್ಮ ಜೆನೆಟಿಕ್ ಮೇಕಪ್ ವಿಶ್ಲೇಷಿಸಿ ಕೆಲವು ಕಾಯಿಲೆಗಳು ಇರುವ ಇನ್ಹೆರಿಟೆಡ್ ಸಸೆಪ್ಟಿಬಿಲಿಟಿ, ಅಂದ್ರೆ ಅದು ಒಂದೊಂದ್ಸತಿ ಕಾಣಿಸ್ ಬರಲ್ಲ ಅನ್ನೋ ಅರ್ಥ ಮಾಡಿಕೊಳ್ಳುವ ಪರೀಕ್ಷೆ. ಕೆಲವು ಜೆನೆಟಿಕ್ ಟೆಸ್ಟ್ ಮೂಲಕ ಫೆಮಿಲಿಯಲ್, ಅವರಿಗೆ ಕೊಲೆಸ್ಟ್ರಾಲ್ ಇರಬಹುದು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಕಂಟಿನ್ಯೂಸ್, ಕೆಲವು ಇನ್ಹೆರಿಟೆಡ್ ಕಾರ್ಡಿಯೋಮಯೋಪತೀಸ್ ಅಂತಾರೆ, ಅಂದ್ರೆ ನಮ್ದು ಹಾರ್ಟ್ ಮಸಲ್ಸ್ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಸೊ ಅದು ಜಾಸ್ತಿ ಇರೋದ್ರಿಂದ. ಸೊ ಈ ಕೆಲವೊಂದು ರಿದಮ್ ಡಿಸ್ಟಾರ್ಡರ್ಸ್ ಅಂದ್ರೆ ಹಾರ್ಟ್ ರೇಟ್ಸ್ ಅಲ್ಲಿ ಡಿಫ್ರೆನ್ಸಸ್ ಇರುತ್ತೆ, ಇದು ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆಲ್ಲ ಇರುತ್ತೆ ಅವರಿಗೆ ಜೆನೆಟಿಕ್ ಡಿಸೀಸಸ್ ಆರ್ ಜೆನೆಟಿಕ್ ಟೆಸ್ಟ್ ಮಾಡೋದ್ರಿಂದ ಡೆಫಿನೆಟ್ಲಿ ಯೂಸ್ಫುಲ್ ಇರುತ್ತೆ. ಆದ್ರೆ ಒಂದು ವಿಷಯ ಬಹಳ ಮುಖ್ಯ, DNA ಟೆಸ್ಟ್ ಎಂದ್ರೆ ಭವಿಷ್ಯವನ್ನು ನಿಖರವಾಗಿ ಹೇಳುವ ಕ್ರಿಸ್ಟಲ್ ಬಾಲ್ ಅಲ್ಲ. ಸೊ ಜೆನೆಟಿಕ್ ರಿಸ್ಕ್ ಇದ್ದರೂ ಕಾಯಿಲೆ ಖಚಿತವಾಗಿ ಬರುತ್ತದೆ ಅಂದು ಇಲ್ಲ. ಸೊ ಜೆನೆಟಿಕ್ ರಿಸ್ಕ್ ಇಲ್ಲದಿದ್ದರೂ ಲೈಫ್ ಸ್ಟೈಲ್ ರಿಲೇಟೆಡ್ ಹಾರ್ಟ್ ಡಿಸೀಸ್ ಬರಬಹುದು ಅವರಿಗೆ. ಸೊ ಅದರಿಂದ DNA ಅನಾಲಿಸಿಸ್ ಅನ್ನೋ ವೈದ್ಯಕೀಯ ಹಿಸ್ಟ್ರಿ ಎಕ್ಸಾಮಿನೇಷನ್ ಮತ್ತೆ ಅಗತ್ಯವಿರುವ ಕನ್ವೆನ್ಷನಲ್ ಟೆಸ್ಟ್ ಜೊತೆಗೆ ಅರ್ಥೈಸಬೇಕು,
1: ಅಂದ್ರೆ ವಂಶ ಪಾರಂಪರ್ಯದ ಜೊತೆಗೆ ಇವೆಲ್ಲನೂ
0: ಬಂತೆ, ಲೈಫ್ ಸ್ಟೈಲ್ ಜೊತೆಗೆ ಕೂಡ ಆಡ್ ಆಗ್ಬಹುದು.
1: ಸರ್, ಹೃದಯಾಘಾತ ಸಂಭವಿಸಿದಾಗ ಬಹಳಷ್ಟು ಜನ ಬಹಳಷ್ಟು ಟೆನ್ಷನ್ ಆಗ್ಬಿಡ್ತೀವಿ, ಏನ್ ಮಾಡ್ಬೇಕು ಅಂತ ತೋಚಲ್ಲ. ಅಂತ ಹೃದಯಾಘಾತ ಸಂಭವಿಸಿದಾಗ ಆ ಕೆಲವೊಂದು ನಿಮಿಷಗಳು ಅಥವಾ ಆ ಕ್ಷಣಗಳು ಬಹಳ ನಿರ್ಣಾಯಕ ಅಂತ ಬಹಳಷ್ಟು ಜನರು ಹೇಳ್ತಾರೆ, ಅದು ಗೊತ್ತಿರುವ ವಿಷಯ. ಆದ್ರೂ ಕೂಡ ಬಹಳಷ್ಟು ಆ ಸಮಯದಲ್ಲಿ ನಮ್ಗೆ ಯಾರಿಗೂ ಏನು ತೋಚಲ್ಲ. ಅಂತ ಸಂದರ್ಭದಲ್ಲಿ ಮನೆಯವರಾಗ್ಲಿ ಅಥವಾ ಸುತ್ತಮುತ್ತಲ ಇರೋ ಜನರಾಗ್ಲಿ ತಕ್ಷಣ ತೆಗೆದುಕೊಳ್ಬೇಕಾದ ಕೆಲಸ ಏನು, ಕಾರ್ಯ ಏನು?
0: ಮೋಸ್ಟ್ ಇಂಪಾರ್ಟೆಂಟ್, ಬಹಳ ನಿರ್ಣಾಯಕ ಅದು. ಹಾರ್ಟ್ ಅಟ್ಯಾಕ್ ನಲ್ಲಿ ಟೈಮ್ ಇಸ್ ಮಸಲ್ ಅಂತಾರೆ, ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಾ ಅಷ್ಟು ಮಸಲ್ ಡ್ಯಾಮೇಜ್ ಒಳಗಡೆ ಜಾಸ್ತಿ ಆಗುತ್ತೆ. ಸೊ ಎಷ್ಟು ಹಾರ್ಟ್ ಮಸಲ್ ಡ್ಯಾಮೇಜ್ ಆಗುತ್ತೆ ಅಷ್ಟು ಕಾಂಪ್ಲಿಕೇಶನ್ಸ್, ಲೈಫ್ ರಿಸ್ಕ್ ಕೂಡ ಬೀಳುತ್ತೆ. ಸೊ ಅದಕ್ಕೆ ಫಸ್ಟ್ ಫ್ಯೂ ಮಿನಿಟ್ಸ್ ಫಸ್ಟ್ ಫ್ಯೂ ಅವರ್ಸ್, ಜನರಲಿ 3-4 ಅವರ್ಸ್ ಅಂತಾರೆ, ಬಹಳ ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್.

0: ನೀವು
1: ಎಷ್ಟು
0: ಎಷ್ಟು ಬೇಗ ಹಾಸ್ಪಿಟಲ್ ರೀಚ್ ಆಗ್ತೀರಾ ಅಷ್ಟು ಮಸಲ್ ಡ್ಯಾಮೇಜ್ ಕಡಿಮೆ ಆಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ನೀವು ಮನೆಯಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಸಿಂಪಲ್ ಬಿ ಪಿ ಚೆಕ್ ಮಾಡಿ, ಇದಂದ್ರೆ ಮಷಿನ್ ಇತ್ತಂದ್ರೆ ಶುಗರ್ ಟೆಸ್ಟ್ ಮಾಡಿ ನೋಡಿ. ಅಂಡ್ ಪೇಷಂಟ್ಗೆ ಯಾವಾಗ್ಲೂ ಈ ಎಮರ್ಜೆನ್ಸೀಸ್ ಡ್ರಗ್ಸ್ ಇಟ್ಟಿರಿ, ಲೈಕ್ ಆಸ್ಪಿರಿನ್ ಅಂತೆ, ಸಾರ್ಬಿಟ್ರೇಟ್ ಅಂತೆ, ಅದು ನಾಲ್ಗೆ ಕೆಳಗಡೆ ಇಡೋದು. ಅದರಿಂದ ಸ್ವಲ್ಪ ನಿಮ್ಗೆ ಟೈಮ್ ಸಿಗುತ್ತೆ. ನಿಯರೆಸ್ಟ್ ಕಾರ್ಡಿಯಾಕ್ ಹಾಸ್ಪಿಟಲ್ ಏನಿದೆ ಅಲ್ಲಿ ಶಿಫ್ಟ್ ಮಾಡಿದ್ರೆ ಒಂದು ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ಸರ್ವಿಸ್ ಕೇಳ್ಕೊಂಡು ಆಂಬ್ಯುಲೆನ್ಸ್ಗೆ ವಯಾ ಶಿಫ್ಟ್ ಮಾಡಿ. ಸೊ ರೋಗಿಯರನ್ನು ಒಬ್ಬರು ವಾಹನದಲ್ಲಿ ಕಳಿಸಬೇಕು, ರೋಗಿಯನ್ನು ಕುಳಿಸಿ ವಿಶ್ರಾಂತಿ ಇರಿಸಿ. ಸೊ ಅವರಿಗೂ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡಿಸಿ. ಸೊ ನಾನು ಹೇಳಿದಾಗೆ ಆಸ್ಪಿರಿನ್ ಅಂತೆ, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಮನೆಗೆ ಇದ್ರೆ ಬೈ ಚಾನ್ಸ್ ಅದು ಕೊಟ್ಟು ಸಾರ್ಬಿಟ್ರೇಟ್ ಕಳಿಸಿ ಮಾಡಬೇಕು. ಒಂದೊಂದು ಸರ್ತಿ ಕಾರ್ಡಿಯಾಕ್ ಅರೆಸ್ಟ್ ಕೂಡ ಆಗ್ಬೋದು ಈ ಸಲ ಪೇಷಂಟ್ಸ್ಗೆ. ಅವಾಗ ಬೇಸಿಕ್ CPR ಅದಕ್ಕೆ ನಮ್ಮೆಲ್ಲರಿಗೂ ಗೊತ್ತಿರಬೇಕು. ಸೊ ಬೇಸಿಕ್ CPR ಮಾಡಿ ಆಸ್ ಸೂನ್ ಆಸ್ ಪಾಸಿಬಲ್ ಆಂಬ್ಯುಲೆನ್ಸ್ ಕರೆಸಿ ನೀವು ಶಿಫ್ಟ್ ಮಾಡಬೇಕು ನಿಯರೆಸ್ಟ್ ಕಾರ್ಡಿಯಾಕ್ ಸೆಂಟರ್ಗೆ.
1: ಈ ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್ಗೂ ಮತ್ತು ಹಾರ್ಟ್ ಅರೆಸ್ಟ್ಗೂ ಏನು ವ್ಯತ್ಯಾಸ ಇದೆ?
0: ಹಾರ್ಟ್ ಅಟ್ಯಾಕ್ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಇವು ಎರಡು ಸ್ವಲ್ಪ ಬೇರೆ. ಏನಪ್ಪಾ ಅಂದ್ರೆ ಹಾರ್ಟ್ ಅಟ್ಯಾಕ್ ಅನ್ನೋದು ಇಟ್ಸ್ ಎ ಪ್ಲಂಬಿಂಗ್ ಪ್ರಾಬ್ಲಮ್, ಅಂದ್ರೆ ರಕ್ತನಾಳ ಬ್ಲಾಕೇಜ್, ರಕ್ತನಾಳ ಬ್ಲಾಕೇಜ್
1: ಪ್ರಸಾರ
0: ಆಗುತ್ತೆ, ಸರ್ಕ್ಯುಲೇಷನ್ ಸರ್ಕ್ಯುಲೇಟರಿ ಅರೆಸ್ಟ್ ಅದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾವಾಗ ಬ್ಲಡ್ ವೆಸಲ್ ಅನ್ನೋದು 100% ಬ್ಲಾಕ್ ಆಗುತ್ತೆ ಅದು ನಮಗೆ ಹಾರ್ಟ್ ಅಟ್ಯಾಕ್ ಕೊಡುತ್ತೆ. ಹವೆವರ್ ಕಾರ್ಡಿಯಾಕ್ ಅರೆಸ್ಟ್ ಅಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ಫೇಲಿಯರ್, ಅದು ನಮ್ದು ಹಾರ್ಟ್ ಅಲ್ಲಿ ಕೂಡ ಎಲೆಕ್ಟ್ರಿಕ್ ಸಪ್ಲೈ ಇರುತ್ತೆ ಅದು ಹಾರ್ಟ್ ಬೀಟ್ ಮೇಂಟೈನ್ ಆಗ್ಲಿಕ್ಕೆ. ಸೊ ಹಾರ್ಟ್ ಅಟ್ಯಾಕ್ ಆದರೂ ಹಾರ್ಟ್ ಬೀಟ್ ಇರುತ್ತೆ ಇನ್ನ. ಸೊ ಬಟ್ ಹಾರ್ಟ್ ಬೀಟ್ನು ಸ್ಟಾಪ್ ಆಯ್ತು ಅಂದ್ರೆ ಅದು ಅದು ಎಲೆಕ್ಟ್ರಿಕಲ್ ಆಕ್ಟಿವಿಟಿನು ಬಂದ್ ಆಗ್ಬಿಡುತ್ತೆ ಕಂಪ್ಲೀಟ್. ಸೊ ದಟ್ ಈಸ್ ಕಾರ್ಡಿಯಾಕ್ ಅರೆಸ್ಟ್.
1: ಸರ್, ಮಾಮೂಲಾಗಿ ಹೃದಯಾಘಾತ ಮತ್ತು ಸ್ಟ್ರೋಕ್ ಗಳನ್ನ ಬೇರೆ ಬೇರೆ ಅಂತ ಹೇಳ್ತಾರೆ, ಅಂದ್ರೆ ಒಂದೇ ರೀತಿಯ ಸಮಸ್ಯೆ ಅಂತ ಭಾವಿಸಿದ್ರು ಕೂಡ ಇವು ಎರಡರಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ ಅಂತ ಹೇಳೋದುಂಟು. ಇವು ಕಾಣಿಸಿಕೊಂಡಾಗ ಯಾವ ತರದ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಸರ್?
0: ಸಿ, ಸ್ಟ್ರೋಕ್ ಅಂಡ್ ಹಾರ್ಟ್ ಎರಡು ಒಂದೇ ಪ್ಯಾಥಾಲಜಿದೆ. ಒಂದಿದು ಹಾರ್ಟ್ ಬ್ಲಾಕ್ ಆಗಿತ್ತು ಅಂದ್ರೆ ಹಾರ್ಟ್ ಅಟ್ಯಾಕ್, ಬ್ರೈನ್ ಗೆ ಬ್ಲಾಕ್ ಆಯಿತು ಅಂದ್ರೆ ಸ್ಟ್ರೋಕ್ ಅಂತೀವಿ. ಸೊ ಫಾಸ್ಟ್ ಆರ್ಮ್ ಅಂತ ಏನಿರುತ್ತೆ ಅಂದ್ರೆ ಫೇಸ್ ಪ್ರೆಸೆಂಟ್, ಎಸ್ಪೆಷಲಿ ಸ್ಟ್ರೋಕ್ ಆಯ್ತು ಅಂತಂದ್ರೆ ಫೇಸ್ ನೋಡ್ರಿ, ಆರ್ಮ್ಸ್ ನೋಡ್ರಿ, ಫೇಸ್ ಏನಾದ್ರೆ ಡಿವಿಯೇಷನ್ ಆಗ್ತಾ ಇದೆಯೇನೋ, ಕಾಲು ಇದು ಆಗ್ತಾ ಇದೇನೋ ಅದು ನೋಡ್ಕೋಬೇಕು. ಸೊ ಇದು ಸ್ಪೀಚ್ ಡಿಸ್ಟರ್ಬೆನ್ಸ್ ಏನೋ ಆಗ್ತಾ ಇದೇನೋ, ಪ್ಯಾರಲಿಸಿಸ್, ಸ್ಪೀಚ್ ಡಿಸ್ಟರ್ಬೆನ್ಸ್. ಕೆಲವೊಬ್ಬರಿಗೆ ಹ್ಯಾಂಡ್ ಲೆಗ್ ಮೂವ್ಮೆಂಟ್ಸ್ ಸರಿಯಾಗಿರುತ್ತೆ ಬಟ್ ಸ್ಪೀಚ್ ಬರೇ ಸ್ಪೀಚ್ ಇರುತ್ತೆ. ಸೊ ಅದು ಅದು ನೋಡ್ಕೊಂಡ್ರೆ, ಸೊ ಜನರಲಿ ಅವರಿಗೆ ಸೇಮ್ ಅಲ್ಲಾದ್ರೂ ಅಷ್ಟೇ, ನಾ ಹೆಂಗ್ ಇವಾಗ ಹಾರ್ಟ್ ಅಟ್ಯಾಕ್ ಅಲ್ಲಿ ಟೈಮ್ ಇಸ್ ಮಸಲ್, ಅಲ್ಲಾದ್ರೂ ಅಷ್ಟೇ ಬ್ರೈನ್ ಇಸ್ ಟೈಮ್, ಟೈಮ್ ಇಸ್ ಬ್ರೈನ್. ಸೊ ಎಷ್ಟು ಡಿಲೇ ಮಾಡ್ತೀರಾ ಅಷ್ಟು ಬ್ರೈನ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ, ಸೊ ಅಷ್ಟು ಪ್ಯಾರಲಿಸಿಸ್ ಜಾಸ್ತಿ ಆಗುತ್ತೆ. ಸೊ ಸೇಮ್ ಟ್ರೀಟ್ಮೆಂಟ್ ಹೋಲ್ಡ್ಸ್ ಗುಡ್, ಅಲ್ಲಾದ್ರೂ ಬಿ ಪಿ ಕಂಟ್ರೋಲ್ ಮಾಡ್ಕೋಬೇಕು, ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು, ನಿಯರೆಸ್ಟ್ ನ್ಯೂರೋಲಜಿಸ್ಟ್ ಕಡೆ ಕರ್ಕೊಂಡು ಹೋಗುತ್ತೆ.
1: ಡಾಕ್ಟರ್ ಗುರುರಾಜ್ ಪ್ರಮೋದ್ ಅವರು ನಮ್ಮೊಂದಿಗಿದ್ದಾರೆ, ಅವರು ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ನನ್ನ ಮುಂದಿನ ಪ್ರಶ್ನೆ ಸರ್, ಆರೋಗ್ಯವಾಗಿ ಇಟ್ಕೋಬೇಕು ಹೃದಯ ಮತ್ತು ಆಹಾರ ಮುಖ್ಯ ಸರ್, ಆಹಾರದ ಜೊತೆಗೆ ದೈಹಿಕ ಚಟುವಟಿಕೆಗಳು ಕೂಡ ಮುಖ್ಯ. ಇತ್ತೀಚೆಗೆ ದೈಹಿಕ ಚಟುವಟಿಕೆಗಳು ತುಂಬಾ ಕಡಿಮೆ ಆಗ್ತಾ ಇದೆ, ಅದು ಬಹಳಷ್ಟು ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರ್ತಾ ಇದೆ, ಅದರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅಂದ್ರೆ ಆಹಾರ ಮತ್ತು ವ್ಯಾಯಾಮ ಇವೆರಡು ಯಾವ ತರ ಪ್ರಭಾವ ಬೀರುತ್ತೆ?
0: ವ್ಯಾಯಾಮಕ್ಕೆ ವಾರಕ್ಕೆ ಕನಿಷ್ಠ 150 ನಿಮಿಷ ಮಾಡರೇಟ್ ಇಂಟೆನ್ಸಿಟಿ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಆಸ್ ಪರ್ ಇದು ACCHA ಗೈಡ್ಲೈನ್ಸ್, ಅಮೆರಿಕನ್ ಗೈಡ್ಲೈನ್ಸ್. ಅಂದ್ರೆ ಅಟ್ಲೀಸ್ಟ್ ಡೈಲಿ 30 ಮಿನಿಟ್ಸ್ ಆಫ್ ಬ್ರಿಸ್ಕ್ ವಾಕಿಂಗ್ ಮಾಡಬೇಕು, ಅಟ್ಲೀಸ್ಟ್ 5 days a week ಅಷ್ಟು ಮಾಡಬೇಕು. ಸೊ ಜೊತೆಗೆ ವಾರದಲ್ಲಿ ಮಸಲ್ ಸ್ಟ್ರೆಂಥಿಂಗ್ ಆಕ್ಟಿವಿಟಿ ಕೂಡ ಉಪಯುಕ್ತ. ಆದ್ರೆ ಬಹಳ ಕಾಲ ಎಕ್ಸಸೈಸ್ ಮಾಡುವವರು ಅಥವಾ ಕಾರ್ಡಿಯಾಕ್ ಸಿಂಪ್ಟಮ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಿಗೆ ಹೆವಿ ಜಿಮ್ ವರ್ಕೌಟ್ ಮಾಡಬಾರ್ದು. ಆಲ್ರೆಡಿ ಸ್ಟ್ರೆಂತ್ ಹಾಕಿದ ಪೇಷಂಟ್ಸ್, ಯಾರಿಗೆ ಪಂಪಿಂಗ್ ಫಂಕ್ಷನ್ ಕಡಿಮೆ ಇರುತ್ತೆ ಅವರು ಜಾಸ್ತಿ ಮಾಡಬಾರ್ದು. ಓಪನ್ ಹಾರ್ಟ್ ಸರ್ಜರಿ ಆದವರು, ಯಾರಿಗೆ ಪಂಪಿಂಗ್ ಫಂಕ್ಷನ್ ಸರ್ಜರಿ ಆದರೂ ಕೂಡ ಪಂಪಿಂಗ್ ಫಂಕ್ಷನ್ ಚೆನ್ನಾಗಿತ್ತು ಅಂದ್ರೆ ಮಾಡರೇಟ್ ಎಕ್ಸರ್ಸೈಸ್ ಮಾಡಬಹುದು, ಏನಾಗಲ್ಲ. ಎಸ್ಪೆಷಲಿ ಆಫ್ಟರ್ 1 year ಆಫ್ ಸರ್ಜರಿ ಅವರೆಲ್ಲ ನಾವು ನಾರ್ಮಲ್ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಕೋಬಹುದು. ಹೆವಿ ವರ್ಕ್ಔಟ್ ಆಸ್ ಪರ್ ಯುವರ್ ಕಾರ್ಡಿಯೋಲಜಿಸ್ಟ್ ಅಡ್ವೈಸ್ ಸಜೆಸ್ಟ್ ಮಾಡೋದು, ಎಸ್ಪೆಷಲಿ ಹಾರ್ಟ್ ಪೇಷಂಟ್ಸ್. ಬಟ್ ಯಂಗ್ಸ್ಟರ್ಸ್ ಆಗಲಿ ಯಾರಿಗೆ ಏನು ಡಿಸೀಸ್ ಇಲ್ಲ ಅವರು ಡೆಫಿನೆಟ್ಲಿ 30-45 minutes ಆಫ್ ಎನಿ ಕೈಂಡ್ ಆಫ್ ಎಕ್ಸರ್ಸೈಸಸ್, ಬ್ರಿಸ್ಕ್ ವಾಕಿಂಗ್, ಸ್ವಿಮ್ಮಿಂಗ್, ಜಾಗಿಂಗ್ ಮಾಡ್ಕೋಬಹುದು.
1: ಈ ವಾಕಿಂಗ್ ಅಂದ್ರೆ ಎಷ್ಟು ಕಿಲೋಮೀಟರ್ಸ್ ವರೆಗೆ ನಡೆಯಬಹುದು?
0: ಅಂದ್ರೆ ಯಾವುದು ಬುಕ್ಸ್ ಅಲ್ಲಿ ಇಷ್ಟೇ ನಡಿಬೇಕು ಅಂತ ಏನಿಲ್ಲ. ಸೊ ಜನರಲಿ ದೇಸೆ 30-40 minutes ಆಫ್ ಬ್ರಿಸ್ಕ್ ವಾಕಿಂಗ್ ಇಸ್ ಇನ್, 150 minutes ಪರ್ ವೀಕ್ ಆದ್ರೆ ಸಾಕು. ಈ ಕುಳಿತು ಆಹಾರ ಹೆಚ್ಚು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್, ಪಲ್ಸಸ್, ಲೆಗ್ಯೂಮ್ಸ್, ದಾಲ್, ನಟ್ಸ್, ಸಾಲ್ಟ್ ಕಡಿಮೆ, ಆಫ್ಕೋರ್ಸ್ ಆಯಿಲ್, ಇದನ್ನ ಪ್ರೊಸೆಸ್ಡ್ ಫುಡ್ ತಿನ್ನಬಾರ್ದು, ಡೀಪ್ ಫ್ರೈಡ್ ಐಟಮ್ಸ್ ತಗೋಬಾರ್ದು, ಎಕ್ಸೆಸಿವ್ ಶುಗರ್ಸ್ ಕಂಟ್ರೋಲ್ ಇರಬಾರ್ದು, ಇದ್ದಿದ್ದು ಸೇವನೆ ಮಾಡಬಾರ್ದು. ಸೊ ಆಯಿಲ್ ಬಹಳಷ್ಟು ಜನ ಕೇಳ್ತಾರೆ ನಮಗೆ, ಸರ್ ಯಾವ ಆಯಿಲ್ ಬೆಸ್ಟ್ ಅಂತ. ಸೊ ಯಾವ್ದು ಆಯಿಲ್ ಯೂಸ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್, ಬಟ್ ಫ್ರೈ ಮಾಡಬಾರ್ದು, ಡೀಪ್ ಫ್ರೈ ಮಾಡಬಾರ್ದು ಅಷ್ಟೇ. ಆಲಿವ್ ಆಯಿಲ್ ಇಸ್ ಜನರಲಿ ವಿ ಪ್ರಿಫರ್.
1: ಸಾಧ್ಯವಾದಷ್ಟು ಹೊರಗಿನ ಆಹಾರ
0: ಕಡಿಮೆ ಮಾಡಬೇಕು.
1: ತುಂಬಾ ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ದೀರಿ. ಹೃದಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನ ನಾವು

0: ಹೇಗೆ ನಮ್ಮ ಕೈಯಲ್ಲಿಟ್ಕೊಳ್ಬೇಕು ಅನ್ನೋ ವಿಷಯಗಳನ್ನ ಸರ್ ಹೃದಯದ ದಿನದ ಅಂಗವಾಗಿ ನಾವು ಈ ಸಂದರ್ಶನದಲ್ಲಿ ನೀವು ನಮ್ಮ ಸಮಸ್ತ ಕನ್ನಡ ಶ್ರೋತೃ ಬಾಂಧವರಿಗೆ ಹೃದಯವನ್ನ ನಾವು ಯಾವ ರೀತಿ ಕಾಪಾಡಿಕೊಳ್ಬೇಕು, ನಾವು ಪಾಲಿಸಬೇಕಾದ ನಿಯಮಗಳು, ಅವುಗಳ ಬಗ್ಗೆ ಎರಡು ಕಿವಿ ಮಾತು ಸರ್.
1: ಫೈವ್ ಪಾಯಿಂಟ್ ಹಾರ್ಟ್ ಮಂತ್ರ ಅಂತ ಹೇಳ್ಬೋದು. ಒಂದು, ಅವಾಯ್ಡ್ ಸ್ಮೋಕಿಂಗ್ ಆಲ್ಕೋಹಾಲ್, ಶುಗರ್ ಬಿ ಪಿ ಮತ್ತೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗಿರಬೇಕು, ಪ್ರತಿದಿನ ದೈಹಿಕ ಚಟುವಟಿಕೆ ಕನಿಷ್ಠ 30 ನಿಮಿಷ ಹೇಳಿದ್ದು, ಮನಸ್ಸಿನ ಒತ್ತಡ ಕಡಿಮೆ ಮಾಡಿ 7-8 ಗಂಟೆ ಗುಣಮಟ್ಟದ ನಿದ್ರೆ ಅಗತ್ಯ, ಎದೆ ನೋವು ಅಥವಾ ಯಾವುದೇ ವಾರ್ನಿಂಗ್ ಸಿಂಪ್ಟಮ್ ಅಂತಾರೆ ರೆಡ್ ಫ್ಲಾಗ್ಸ್ ಇದ್ರೆ ನಿರ್ಲಕ್ಷ್ಯ ಮಾಡಬೇಡಿ, ಸಮಯಕ್ಕೆ ವೈದ್ಯರನ್ನು ಸಂಪರ್ಕಿಸಿ. ಸೊ ಹೃದಯಾಘಾತ ಬರುವವರಿಗೆ ಹೃದಯದ ಬಗ್ಗೆ ಯೋಚಿಸುವುದು ಬದಲು ಹೃದಯಾಘಾತ ಬರದಂತೆ ಇಂದಿನಿಂದಲೇ ಕಾಳಜಿ ಮಾಡಿಸೋಣ. ಸೊ ಡೋಂಟ್ ಮಿಸ್ ಎ ಬೀಟ್ ಅನ್ನೋದು ಅಂಡ್ ಯೂಸ್ ಅದು ನಮ್ದು ಹೃದಯದ ನಡುವೆ ಯಾವುದೇ ಎಚ್ಚರಿಕೆಯ ಸಂಕೇತವನ್ನು ನಿರ್ಲಕ್ಷಿಸಬೇಡಿ.
0: ತುಂಬಾ ಚೆನ್ನಾಗಿ ಹೇಳ್ತಿದ್ರು ಸರ್. ಒಟ್ಟಾರೆಯಾಗಿ ಅದು ಸ್ತ್ರೀಯರೇ ಆಗಿರ್ಲಿ ಪುರುಷರೇ ಆಗಿರ್ಲಿ, ಹೃದಯಾಘಾತ ಸಂಭವಿಸ್ತಾ ಇದೆ ಆಗ್ತದೆ ಅನ್ನುವಾಗ ಜನರಲ್ ಸಾಮಾನ್ಯ ಜನರು ಯಾವ ರೀತಿಯಾಗಿ ತಿಳ್ಕೋಬೇಕು ಅನ್ನೋದಕ್ಕೆ ಒಂದೆರಡು ಕಿವಿ ಮಾತು.
1: ಎಲ್ಲರಿಗೂ ಹಾರ್ಟ್ ಸಿಂಪ್ಟಮ್ಸ್

0: ಎಚ್ಚರಿಕೆಯ ಸಂಕೇತವನ್ನು ನಿರ್ಲಕ್ಷಿಸಬೇಡಿ.
1: ತುಂಬಾ ಚೆನ್ನಾಗಿ ಹೇಳ್ತಿದ್ರು ಸರ್. ಒಟ್ಟಾರೆಯಾಗಿ ಅದು ಸ್ತ್ರೀಯರೇ ಆಗಿರಲಿ ಪುರುಷರೇ ಆಗಿರಲಿ, ಹೃದಯಾಘಾತ ಸಂಭವಿಸ್ತಾ ಇದೆ ಆಗ್ತದೆ ಅನ್ನುವಾಗ ಜನರಲ್ ಸಾಮಾನ್ಯ ಜನರು ಯಾವ ರೀತಿಯಾಗಿ ತಿಳ್ಕೋಬೇಕು ಅನ್ನೋದಕ್ಕೆ ಒಂದೆರಡು ಕಿವಿ ಮಾತು.
0: ಎಲ್ಲರಿಗೂ ಹಾರ್ಟ್ ಸಿಂಪ್ಟಮ್ಸ್ ಒಂದೇ ತರ ಇರಲ್ಲ, ಬಟ್ ಕ್ಲಾಸಿಕ್ ಸಿಂಪ್ಟಮ್ಸ್ ಎಲ್ಲರಿಗೂ ಬರಲ್ಲ. 30-40% ಪೇಷಂಟ್ಸ್ಗೆ ಕ್ಲಾಸಿಕ್ ಸಿಂಪ್ಟಮ್ಸ್ ಬರುತ್ತೆ, ಅಂದ್ರೆ ಚೆಸ್ಟ್ ಮೇಲೆ ಹೆವಿ ಏನೋ ವಜ್ಜಿ ಭಾರ ಇದೆ ಅಂತ. ಯಾಕೆ ಸಮ್ ಪೇಷಂಟ್ಸ್ ಅಂತಾರೆ, ಒಂದು ಏನೋ ಆನೆ ಬರೋಗ ಆ ತರ
1: ಅಷ್ಟು ಭಾರ
0: ಅಷ್ಟು
1: ಇರುತ್ತೆ.
0: ಭಾರ ಇದೆ ನನಗೆ, ಏನೋ ಆಗಿದೆ. ಒಬ್ಬ ಪೇಷಂಟ್ಸ್ಗೆ ಜಾಬ್ ಏನು ಆಗುತ್ತೆ, ದವಡೆ ದವಡೆ ಪೇನು, ರೈಟ್ ಹ್ಯಾಂಡ್ ಅಥವಾ ಲೆಫ್ಟ್ ಹ್ಯಾಂಡ್ ಅಲ್ಲಿ ರೇಡಿಯೇಷನ್ ಇರುತ್ತೆ, ಬ್ಯಾಕ್ ಪೇನ್ ಇರುತ್ತೆ. ಸೊ ಇದು ರೈಟ್ ಹ್ಯಾಂಡ್ಗೂ ಬರಬಹುದು. ಲೆಫ್ಟ್ ಹ್ಯಾಂಡ್ ಇಸ್ ಮೋರ್ ಕಾಮನ್, ಬಟ್ ರೈಟ್ ಹ್ಯಾಂಡ್ ಆಲ್ಸೋ ವಿ ಕ್ಯಾನ್ ಹ್ಯಾವ್ ರೇಡಿಯೇಷನ್. ಸೊ ಎನಿಥಿಂಗ್ ಫ್ರಮ್ ದವಡೆ ನಿಂತ ಈ ಅಂಬಲಿಕಸ್ ಅಂತಾರಲ್ಲ, ಎಲ್ಲಿ ಪೇನ್ ಎಲ್ಲೂ ಬರಬಹುದು, ಎಲ್ಲಾದ್ರೂ ಬರಬಹುದು.
1: ಇವನ್ ಕೆಲವು ಸಲ ಜನ ಸ್ವೆಟಿಂಗ್
0: ಸ್ವೆಟಿಂಗ್ ಅಸೋಸಿಯೇಟೆಡ್ ವಿತ್ ಸ್ವೆಟಿಂಗ್ ವಾಮಿಟಿಂಗ್ಸ್ ಕೂಡ ಆಗುತ್ತೆ ಮಹಿಳೆಯರಲ್ಲಿ ಕಾಮನ್.
1: ಇಂಥದ್ದೇನಾದ್ರೂ ಸಿಂಪ್ಟಮ್ಸ್ ಇದ್ರೆ ತಕ್ಷಣ ನಾವು
0: ಅದಕ್ಕೆ ಬಹಳಷ್ಟು ಸಾರೆ ಪೇಷಂಟ್ಸ್ ನಮ್ಮ ಕಡೆ ಗ್ಯಾಸ್ಟ್ರೋಎಂಟ್ರೋಲಜಿಸ್ಟ್ ಕಡೆನೂ ಹೋಗ್ತಾರೆ, ಹೋಗಿ ಮತ್ತೆ ಅವ್ರೇನು ಇಲ್ಲ ಅಂತ ಹೇಳಿ ನಮ್ಗೆ ರೆಫರ್ ಮಾಡ್ತಾರೆ. ಅಥವಾ ಒಂದೊಂದ್ಸತಿ ಹಿಂಗೂ ಆಗುತ್ತೆ, ನಮ್ಮ ಕಡೆನೆ ಫಸ್ಟ್ ಬರ್ತಾರೆ, ನಮ್ದೇನು ಇಲ್ಲ ಅಂತ ಹೇಳಿ ಅವ್ರ ಕಡೆ ಹೋಗ್ತಾರೆ. ಸೊ ಸ್ವಲ್ಪ ಓವರ್ಲ್ಯಾಪ್ ಸಿಂಪ್ಟಮ್ಸ್ ಇರುತ್ತೆ. ಸೊ ಯಾರಿಗೆ ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ದೇರ್ ಇಸ್ ನೋ ಹಾರ್ಮ್ ಇನ್ ಟೇಕಿಂಗ್ ಒನ್ ಸಿಂಪಲ್ ECG. ಒಂದು ECG ತಗೊಳ್ಳಿ, ಎಷ್ಟೋ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ.
1: ಸರ್, ತುಂಬಾ ಮಾಹಿತಿಯನ್ನ ನಮ್ಮ ಆಕಾಶವಾಣಿ ಸ್ಟುಡಿಯೋಸ್ಗೆ ಬಂದು ಕೊಟ್ರಿ ಸರ್. ಹೃದಯದ ಬಡಿತವನ್ನ ಬಹಳ ಸುಲಭವಾಗಿ ತೆಗೆದುಕೊಳ್ಬೇಡಿ, ಹೃದಯದ ಕರೆಯನ್ನ ಕೇಳಿ ಅಂತ ಹೇಳಿದ್ರೆ, ಅಂದ್ರೆ ಅದ್ರ ಕರೆ ಬರೋಕ್ಕೂ ಕಾಯಬೇಡಿ. ವೈದ್ಯಕೀಯ ಸೌಲಭ್ಯಗಳು ನಮಗೆ ಬಹಳಷ್ಟು ರೀತಿಯಲ್ಲಿ ನಮಗೆ ಕೈಗೆ ಸಿಗ್ತಾ ಇವೆ, ಅವುಗಳನ್ನ ಉಪಯೋಗಿಸಿಕೊಳ್ಬೇಕಾದದ್ದು ನಮ್ಮ ಆದ್ಯತೆ ಆಗಬೇಕು. ಮತ್ತು ಮುಖ್ಯವಾಗಿ ಜೀವನ ಶೈಲಿ ಆಹಾರ ನಿಯಮಗಳನ್ನ ಪಾಲಿಸಬೇಕು ಅಂತ ಹೇಳಿದ್ರಿ ಸರ್. ನಮ್ಮ ಆಕಾಶವಾಣಿ ಸ್ಟುಡಿಯೋಸ್ಗೆ ತಾವು ಬಂದು ತಮ್ಮ ಅಮೂಲ್ಯ ಸಮಯ ನೀಡಿ ನಮ್ಮ ಶ್ರೋತೃ ಬಾಂಧವರಿಗೆ ಅಮೂಲ್ಯವಾದಂತಹ ಮಾಹಿತಿಯನ್ನು ನೀಡಿದ್ರಿ, ನಿಮಗೆ ಅನಂತ ಧನ್ಯವಾದಗಳು.
0: ಧನ್ಯವಾದಗಳು ಫಾರ್ ಆಕಾಶವಾಣಿ ಹೈದರಾಬಾದ್.
2: ಇದುವರೆಗೆ ವಿಶ್ವ ಹೃದಯ ದಿನದ ಅಂಗವಾಗಿ ಡಾಕ್ಟರ್ ಗುರುರಾಜ್ ಪ್ರಮೋದ್ ಅವರೊಂದಿಗೆ ವಿಶೇಷ ಸಂದರ್ಶನ ಪ್ರಸಾರಗೊಂಡಿತು. ಸಂದರ್ಶನ ನಡೆಸಿಕೊಟ್ಟವರು ಪರಿಮಳಾ ಜೋಶಿ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಕೇಳಿ ಒಂದು ಚಿತ್ರಗೀತೆ. ಚಿತ್ರ ದೇವತಾ ಮನುಷ್ಯ, ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್.

ಶ್ರೋತೃಗಳೇ, ಬರಲಿರುವ ಗುರುವಾರದಂದು ರಕ್ತ ವರ್ಗಾವಣೆಯ ಮಹತ್ವ ಮತ್ತು ರಕ್ತದ ವಿವಿಧ ಘಟಕಗಳ ಕುರಿತು ಡಾಕ್ಟರ್ ವೇದಾ ದಿದ್ದಿಗಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಕೇಳಲು ಮರೆಯದಿರಿ. ಇಲ್ಲಿಗೆ ನಮ್ಮ ಕಸ್ತೂರಿಯ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಉಷಾಳಿಗೆ ಅಪ್ಪಣೆ ನೀಡಿ ನಮಸ್ಕಾರ.